ಪೊಲಿನ್ ಹ್ಯಾನ್ಸನ್ ಮಂತ್ರಿವರ್ಯ ನಾಯಕತ್ವದಾರನ ಒನ್ ನೇಷನ್ ಪಕ್ಷ ವರ್ತಮಾನವನ ವಿಟ ಆಸ್ಟ್ರೇಲಿಯಾವೇ ಪ್ರಧಾನ ಪಕ್ಷವಲ್ಟ ವಿಶಾಲ ಅಭಿಯೋಗಕ್ ಬಾವುಟ ಪತ್ವೆಮಿನ್ನ. ನ್ಯೂ ಸೌತ್ ವೇಲ್ಸ್ ಪ್ರಾಂತ್ಯ ಪಸುಗೀದ ಪ್ಯವತಿ ಎಕ್ ಮೆತಿವರ್ಣೇಕದಿ ಒನ್ ಲಿಬರಲ್ ಪಕ್ಷ ಪ್ರಧಾನ ಆಸನಯಕ್ ಜಯಗ್ರಹಣೆ ಕರನ್ನಟ ಸಮತ್ವೆಲಾತೀನೋ. ಲಿಬರಲ್ ಪಕ್ಷ ಹಿಟಪು ನಾಯಕಾವ ವಗೇಮ ಹಿಟಪು ವಿಪಕ್ಷ ನಾಯಕಾವನ ಸೂಸನ್ ಲೀ ಪಾರ್ಲಿಮೆಂತ್ವಿನ್ ಇವತ್ವಿಮತ್ ಸಮಗ ಎವೆನ್ವಿನ್ ನವ ಮಂತ್ರಿವರೆಕು ತೋರಾಗಣ್ಣ ಮೇ ಮೆತಿವರ್ಣಯ ಪವತ್ತುನ. ಮೇ ಲಬಪು ಸುವಿಶೇಷಿ ಜಯಗ್ರಹಣೆ ಗೆನ ತೊರತುರು ಅದ ಕಾಲೀನ ವಿಗ್ರಹೆನ್ ಅಪಿ ಒಬವಿತ ಗಿನಿನವ. ನ್ಯೂ ಸೌತ್ ವೇಲ್ಸ್ ಪ್ರಾಂತೆಯೇ ಫಾರಾ ಕಿಯನ ಆಸನಯ ಲಿಬರಲ್ ಪಕ್ಷೆ ಪ್ರಬಲ ಆಸನಯಕ್ ಲೆಸ ಬಹು ಕಲಾಕ್ ಪವತ್ತುನ. ಮೇ ಆಸನೆಯ ಆಸ್ಟ್ರೇಲಿಯಾವೇ ದಹಾವಿನಿ ವಿಶಾಲತಮ ಚಂದ ಕೊಟ್ಟಾಸೆ ವಿನೋ. ಮೇ ಚಂದ ಬಲಪ್ರದೇಶ ವರ್ಗ ಕಿಲೋಮೀಟರ್ ಎಕ್ ಲಕ್ಷ ವಿಸಿಹಾಯ ದಹಕ್ ಪಮನ ವಿಣವ. ಮೇಕ ಇತಾಮ ವಿಶಾಲ ಚಂದ ಕೊಟ್ಟಾಸೆಯ. ಮೇ ಚಂದ ಕೊಟ್ಟಾಸೆ ಪ್ರಮಾಣ ಐಸ್ಲಾಂತೆಯ ದಕ್ಷಿಣ ಕೊರಿಯಾ ಸಹ ಆಸ್ಟ್ರೇಲಿಯಾವಾಗೆ ಎತಂ ರಟವಲ್ಟ ತೊಡ